ಕತ್ತಾ ದಿ ಗೆನ್ನದ ಗಣನ ಕತ್ರಗಡ್ದೇ ತಾ ತಕತ್ರಗಡ್ದೇ ತಾ ಘದಿ ಗೆನ್ನದ ದೀನಾ ಗಣನ ಕತ್ರಗಡ್ದೇ ತಾ ತಕತ್ರಗಡ್ದೇ ತಾ ಘದಿ ಗೆನ್ನದ ದೀನಾ ಗಣನ ಕತ್ರಗಡ್ದೇ ತಾ ತಕತ್ರಗಡ್ದೇ ತಾ ಘದಿ ಗೆನ್ನದ